ಜೀವ ಮಲ್ಲಾರ ನೀಳ ದರಬಾರಿ ದರಬಾರಿಯ ಪಚಿವಲೆ ಭೌರ ಪಲಂಗಾ ವರಿ ವಾ ದೇವಾಜಿ ರೇ ದಿದಿಯಾ